ಮಹಿಳಾ ಅಂತರಿಯೋ ಮೊಲಾವೆ, ಗಾಂಧಿ ಗರಿ ಹಾಟ್ ಕುಟೀಲ ಅಂತರಿಯೋ ಮೊಲಾವೆ, ಅಂತರಿಯೋ ಸುಗಂಧ ಭಲೇರೋ ಬನಿ ಸಾರಿ ಮನೆಯಾದು.

ಹಾಟು ಕೊಟೀಲ ಅಂತರಿಯೋ ಮೊಲಾವೆ, ಗಾಂಧಿ ಗರರಿ ಹಾಟು ಕೊಟೀಲ ಅಂತರಿಯೋ ಮೊಲಾವೆ, ಅಂತರಿಯೋ ಸುಗಂಧ ಭಲೇರೋ ಬನಿ ಸಾರಿ ಮನೆಯಾದು.